0: ಪರಿತ್ರಾಣಪರಾಯಣಂ ನಾರಾಯಣ ವಿಂ ವಂದೇ ಸ್ಮರ್ತೃಗಾಮೀ ಸನೋವತು ಸರ್ವಾನರ್ಥಹರಂ ದೇವಂ ಸರ್ವಮಂಗಲಮಂಗಲಂ ಸರ್ವಕ್ಲೇಶಹರಂ ವಂದೇ ಸ್ಮರ್ತೃಗಾಮೀ ಸನೋವತು ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ ಭಕ್ತಕೀರ್ತಿವಿವರ್ಧನಂ ಭಕ್ತಾಭೀಷ್ಟಪ್ರದಂ ವಂದೇ ಸ್ಮರ್ತೃಗಾಮೀ ಸನೋವತು ಶೋಷಣ ಪಾಪಪಂಕಸ್ಯೋದೀಪನ ಜ್ಞಾನತೆಜಸ ತಾಪ ಪ್ರಶಮನ ವಂದೇ ಸ್ಮರ್ತೃಗಾಮೀ ಸನೋವತು ಸರ್ವರೋಗಪ್ರಶಮನ ಸರ್ವರೀಡಾನಿವಾರಣ ಆಪದುದ್ಧರಣ ವಂದೇ ಸ್ಮರ್ತೃಗಾಮೀ ಸನೋವತು ಜನ್ಮಸಂಸಾರಬಂಧಘ್ನ ಸ್ವರೂಪಾನಂದದಾಯಕ ನಿಶ್ರೇಯಸಕರಂ ವಂದೇ ಸ್ಮರ್ತೃಗಾಮೀ ಸನೋವತು ಜಯಲಾಭಯಶಃ ಕಾಮ ದಾತುರ್ದತ್ತಸ್ಯ ಯಸ್ತವಂ ಭೋಗಮೋಕ್ಷಪ್ರದಸ್ಯೇವಂ ಪ್ರಪಠೇತ್ ಸ ಕೃತಿ ಭವೇತ್. ಇತಿ ಶ್ರೀ ಜಯಲಾಭಾಧಿಕರಂ ಶ್ರೀ ದತ್ತಸ್ತೋತ್ರಂ ಸಂಪೂರ್ಣಂ.
1: ಮಂಗಲ್ ಪ್ರಭಾತ್ಮಧ್ಯೆ ಯಾನಂತರ್ ಅಚ್ಯುತ್ ಠಾಕೂರ್ ಆಣಿ ಸಹಕಾರಿ ಯಾಂಚ ಸ್ವರಾತ್ ಐಕೂಯಾ ಸಂತ ತುಕಾರಾಮ್ ಮಹಾರಾಜಾಂಚ ಅಭಂಗ.